ಬಂದಿ ಮಾಮ ಪಾಪ ತಬ ಮಾಮ ಪಾಡಾದ ನಿರಬ ದಾದ ನಿನ್ನೆ ಸಂಗಮ ತನ್ನೆ ಮನಿದ ಕುರಂಗೇ